ಆಕಾಶವಾಣಿ ಇಂಫಾಲ್ ಗಸಿ ಎಂಸಕೈಶ ನುಮೀದ್ ಇಂಗಾಗಿನ ತರಾಮಥುನಿ ಪಾನ್ಬ ಮೇಗಿ ತಾಂಗ್ ಕುಂತರೇತ್ ಇಂಗ್ ಲಿಸಿಂಗನಿ ಕುಂತರು ಸಕಾಬ್ದ ಲಿಶಿಂಗಮಗ ಚಮಾಪಲ್ ನಿಫುನಿಪಾಲ್ ಎಫರವ ನುಮೀದ ಸಿಗಿ ಅಯ್ಯೋಪುಂಗ್ ಮಂಗಾಮಕಾಯ್ ತಾಕಿವಗಲುನನ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಚನೆಲ್ ಥೊರಂ ಸಂದೋಕ್ ಭೌಚರಿ ಸಂದೋಕ್ ಚರಿವ ಮೇಘಹರ್ಷ್ ಚಾಮ ಅಹುಂ ದಸ್ಮಿಕ್ ಮಂಗಾನಿ ಥೊರಂ ತಾವಿರಿಬ ಖ್ವಾಯ್ ಪುನ್ಮಮಕ್ಪು ತರಾಮ್ನೋಕ್ ಚರಿ ಖುರುಂಜರಿ

0: मखल मथिल की थोरम कया संदोक तुने तहन जरी बैसी आकाशवाणी इम्फाल की एफएम संगाई चैनल दिगिनी.
1: Those who build the nation with their hard work and pride. ESIC stands strong right by their side. In moments of joy or times of despair, ESIC is always there.
2: Since 1952, ESIC has grown into one of the strongest pillars of support for India's workforce. Nearly 40 million insured workers and over 150 million beneficiaries reaching every state, every family. Cashless medical care, wage support during illness and complete protection from maternity to unemployment.
1: With new labor codes, every worker can now rely on simpler, stronger and more modern social security, over 165 hospitals, seamless online services and a legacy built on trust.
2: ESIC, 75 years of standing by every worker, every single day.
3: ESIC, chinta se mukti.
4: Dynamic performance, sleek design. Explore Maruti Suzuki Alto K10. Comes with a mileage of 24.90 km per litre. Smart Play Studio, 15 plus safety features, including 6 airbags, next gen K Series 1.0 litre dual jet, dual 50 engine, and spacious interiors.
5: Get attractive offers up to ₹52,100. Offer till stock lasts. Visit your nearest Maruti dealership today. Terms and conditions apply.
0: ಅದೊಂದು ತಾಬೀರಿ ಬಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚಾನೆಲ್ದಗಿನಿ ಹೌಸೇಕ್ ಲಾಂಥೋಕ್ಚರಿ. ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥೌರಮ್ದ ಕೊಂಗ್ಪಾಲ್ ಕೊಂಖಾಮ್ ಲೇಕಾಯ್ಗಿ ಲಮ್ಜಿಂಗ್ ಮೈರಾ ವಿ ಎಲ್ ಎಫ್ಗೆ ನುಪಿ ಮೆಂಬರ್ಸಿಂಗ್ನ ಪಾಂಗ್ಥೋಕ್ಪ ಮಖಲ್ ಮಥಿಲ್ಗೆ ಥೌರಮ್ ಥೌರಮ್ ಲಾಂಥೋಕ್ಪಿರಿಬಸಿಂಗ್ದಿ ಅಯಕ್ಪಂ ಪ್ರಿಯೋಬಲ ಅಮದಿ ಗಾಂಗೋಮ್ ಇಬೆ ಐಮ ಲೋಯ್ನನ ಥೌರಮ್ ಪುಥೋಕ್ಪ ಥೋಕ್ಚೋಮ್ ರೇಣುಬಲ.
6: ಇಬಿ ಐಮ ಮಂಗಸೆ ಅಕ್ಕಿ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಮನುಂಗ್ ಚನ್ನ ಥಮ್ಲಿಬ ಅಕ್ಕಿ ನುಪಿಸಿಂಗ್ನ ಪಾಂಗ್ಥೋಕ್ಪ ಮಖಲ್ ಮಥೆಲ್ಗೆ ಥರೋಂಗಿದಮಕ್ ಕೊಂಗ್ಪಾಲ್ ಕೊಂಖಾಮ್ ಲೇಕಾಯ್ದ ಚಲ್ಲಗ ಮಫಮ ಅದುದ ಲೈಬ ಅಕ್ಕಿ ಲಮ್ಜಿಂಗ್ ಮೈರಾ ಬಿ ಎಲ್ ಎಫ್ಗೆ ನುಪಿಸಿಂಗ್ಗ ಮುದಂಗ್ ಉನರುಸೆ
7: ಹೊಯ್ ಪ್ರಿಯೋಬ್ಲಾ ಅಕ್ಕಿ ಬಿ ಎಲ್ ಎಫ್ಗೆ ಮಫಮ್ದದಿ ನುಪಿ ಮ್ಯಾಮ್ ಪುನ್ಸಲ್ಲಗ ಲೈಬ ಮಫಮ್ನಿನ ಮಸೀದಿ ತಸಪನಿನೆ ಅದುದಿ ಮಫಮ್ದುದ ಚಲ್ಲಗ ನುಪಿಸಿಂಗ್ ಪುನಃ ಉನರುರಸಿನೆ
6: ಹೊಯ್ ಹೊಯ್
7: ಪ್ರಿಯೋಬ್ಲಾ ಲಮ್ಜಿಂಗ್ ಮೈರಾ ಬಿ ಎಲ್ ಎಫ್ ಸಿ ಸುರೆ
6: ಸಂಗಲ್ಲಸೆ ಮ್ಯಾಮ್ಸು ಪುಲಬ್ ಲೈಬಿರಮೆ ಅಕ್ಕೊಂದು ಲಕ್ಸರಿ ಆಕಾಶವಾಣಿ ಇಂಫಾಲ್ಗೆ ಸಂಗಾಯ್ ಸೆನೆಲ್ಲ ಸಂದೋಕ್ಪ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥರೋಂಗಿದಮಕ್ತ ಲಕ್ಸಬನಿ
8: ಆಕಾಶವಾಣಿ ಇಂಫಾಲ್ಗೆ ಲಾಕ್ಪಿರಿಬಸೆ ಯಾಮ್ನ ಹರಾವ್ತ ಯಾಮ್ ಪೊಂದೋಕ್ಸರಿ ಅಕ್ಕೊಯ್ಗೆ ಬಿ ಎಲ್ ಎಫ್ಗೆ ಓಯ್ಬ ಸಹ್ಯಾವು ಇಸೈ ಅಮ್ಮ ಸೀನಾ ಹೋಗ್ತೋಕ್ಸಗೆ.

0: ನದುನ ತಲಾಕಿ ಬೈ ಪಾಯಿ ಬುಂಗೋದ ಮಧುಗು ಕಯಾಮ್ಲೂನ ಥೋಕದಗೇನೆ ನಚ ಪಾಂಗಲ್ ಚಾವ್ರಿ ಇಪಾಗಿ ಮತಿಂಗ್ ಪಾಂಗ್ಬಂಗಂಗದವ ಓಯ್ರಬದಿ ತಾಕ್ಪಿರೋ ಥೌ ಬಾಂಗ್ಜರಗಿನಿ
1: ಇಪಾಗಿ ಸ್ಮೈಲ್
0: ಅಪ್ಪ
1: ವಾಪಂ ಮಸೆ ಇಪಾ ನೈ ಚಾಗಿ ಮಪಂದ ಪಕ್ಕಂಗ್ ಥುಪ್ಪೆ ನಮ್ದ್ರೇನೆ ಸ್ಮೈಲ್
0: ಮಿಯೋಯ್ವ ಖುನಾಯಿ ಯಾಯ್ ಫಗದವ ಥಬಕ್ ಅದುಬೋ ಕಯಾಮ್ ಲೂವ ಓಯ್ವನ ನಚಾದ ಹೈದೋಪ ನಮ್ದ್ರಿವನು ಸಿಂಗ್ನವ ಥಾದೋಪಿಯು ನಸಾನ ಖುರುಂದುನ ಹೈಜರಿಯ ಪೋಪ್ಪ
1: ಇಪಾಗಿ ಮಂಗ್ಲಾಲದುದ ಮಪ್ಪು ಇಬುಂಗೋ ಯಾಥಂಗ್ ಮತ್ತುಂಗಿನ್ನ ಇಶಾಯಿಬುಂಗೋ ಇಸ್ಮೈಲ್ ನಹಾಪು ಇಪಾಗಿ ಖುತ್ಮಂಗ ಕುರುಬಾನ್ ತೌರಂನಿ ಮಧುಮ ತಾಯಿಬಂಗ್ದಸು
0: ಇಪಾಯಿಬುಂಗೋ ಮಧುದಿ ನಸಾಗಿ ಲೈಬಕ್ ಭಾವನಿ ತಾಯಿಬಂಗ್ ಮಪ್ಪುನ ತಾಕ್ಪೀಕಿಬ ಯಾಥಂಗ್ ಅದುಮ ತಾಯಿಬಂಗ್ ಅಶಿದ ಪಾಂಗ್ಥೋಕ್ಪಿಯು ಅಲ್ಲಾನ ಚಾನ್ಬೀರಬದಿ ನಸಾ ಹಾಂಗ್ನೈ ಥೌ ಪಾಂಗ್ ಥೋಕ್ಪದ ನಿಂಹನ್ನದನವ ಅಖಾಂಗ್ ಕನ್ಬಂಗಂಬ ಪಿನಬಿಬ ಓಯ್ಷನ ಮಿಯೋಯ್ ಬಗಿ ಯಾಯ್ಫನವ ಐಗುಂಬ ಮನ ಮಹುತ್ ಸಿಂಧುನ ಕಥೋಕ್ಪ ಫಂಜಬ ನಚಾಗಿ ಲೈಬಕ್ ಫವನಿಯ ಪೋಪ್ಪ
1: ಇಪ್ಪಾಗಿ ಸ್ಮೈಲ್ ಇಶಾಮಂಗ್ನ ಅರುಂದ ಪುಕ್ಸೇಲ್ ಸೇನ ಲೇಬ್ಲವತ್ ಪರೆ ಅಯುಕ್ ಅಂಗನ್ ಮಶಿದ ಇಮುಂಗಿ ಮೀ ಕನಾ ತಾಕ್ಲಂದನ ಇಪ್ಪಾಯಿಸ ಮಿನಾಲಂದ ಪಾಂಗ್ಲಸಿ ಮಫಂದುದ ಮಪ್ಪು ಇಬುಂಗೋಗಿ ಹುಕುಂ ಪಾಂಗ್ಥೋಗ್ಲುರಸಿ
0: ಪಂಥೋಪೋಪ್ಪ
2: ಕುರಿನೂನೆ
3: ಇಬ್ರಾಹಿಂ ಹೈಬಶಿಗ ಮಚಾನು ಪಾ ಇಸ್ಮೈಲ್ ಹೈಬಶಿಗ ಅನೀಶಿ ಪುಲ ನೋಮಿನ್ ನರೆದ ನಾ ತೋಡಿಸಿದೆ ಅಂಗಾವ ಅಂಗಾವ ಮಪಾಶಿಗೆ ಅಂಗಾವ ಮಚಾನಿ ಹೈಬ ಚಪ್ ಹೆಚ್ಚಾಯ್ದ ಕೈನ ತೋಪ್ಪ ಪೋಪ್ಪ ಹೌನವಳ ಹೈಬದೋ ಹೆತ್ತೋಯ್ದ ಮಪಾಶಿನ ಕುರ್ಬಾನ್ ತೌಗೆ ಹೈಬದ ಹರಾವ್ ಹರಾವ್ ಯಾರಿಬ ಅಂಗಾಂಗಶಿ ನಾವು ದೇಹದನ ಕರಂ ಹಾಯ್ಗ ತೋರಿಬನೋ ನಶಿವ ಚಾವು ಶೇಖ್ ಮಕ್ಷು ನತ್ತವ ಒಥೋಕ್ ತಾಂಗ್ನ ಫಂಜಬ ಅದುಶು ಮನಾಯ್ನು ಬಿ ಅಮ ಪಾನರಗ ಉಚಿನ್ ನಚಿನ್ನ ಫಂಜರಿಬ ಮಚಾನು ಪಾಶಿವು ಅಲ್ಲಾನ ಹೈರವ ನೀ ಆಯ್ದನ ಮಪೂಗಿ ಅಥಂಗ್ ನೀ ಆಯ್ದನ ಕತ್ಲಗ ಕುರ್ಬಾನ್ ತೌಗ ನೀ ಆಯ್ದನ ಪೂರಿವ ಹೇ ಇಬ್ರಾಹಿಂ ನಂಗ ಶಿವು ನಂಗ್ ಶಿವು ಕರಂಬ ಮೀನೋನ ಹೈ ಮಾನ ಮಿನುಂಗ್ ಶೀಲೈಬ ಥೌಜಾಲ್ ಹೈಬನಿ ಆಯ್ದನ ಅಶೋಕ್ ಛಾಂಗ್ಲವ ಮತಂ ಮಸಿದ ತೌರಪ್ಪ ಥಬಕ್ ಪುಂಬ ನಶಿದಿ ಪುಮೈ ಹೈದೋಕ್ಲೇದನ ಸ್ಯಾ ನಟಿ ಮಕೋಯಸಿ ಕಯಾದ ಮೈ ಥೋಂ ಮಕಾಲಾಮ್ನ ಮಿನಾಲಂ ದಂ ಯೋಕ್ಷಲಕ್ಲಿ ಬನೋನ ಅಶ್ ಒಂಥೋಕ್ಕ ಮತೌನಿದ ಮಾಗಿ ಸ್ಮೈಲ್ ಹೈರಿಬ ನಬಿಯಸಿನ ಅಶೋಕ್ ನಮ್ಮ ಥವಾಯಿ ಯಾವರಿಬ ಸಿನದಿ ಮಹಾ ಕುರ್ಬಾನ್ ತೊಬ ಹೈಬಸೆ ಕರಿನೋ ಹೈಬ ಖಂಗಂದ ಬತಾಯಿ ಕುರ್ಬಾನ್ ಹೈಬದಿ ಅಚೌಬ ಹರಾವ ಕುಮೈ ಪಾಂಥೋಕ್ ಫಮ್ದ ಕೋಯಿಬ ಚಟ್ಪ ಒಯ್ನ ಖಲ್ಲಿಬ ಒಯ್ರಿ ನೀನೆ ಮಾಗಿಸೆ ಹೈ ಸ್ಮೈಲ್ ಅಪಂಬಂಗ ನಪಾನ ನಂಗ ಪೂರಿಬ ತೊಮ್ಮೈಲಾ ಎಂಬ ಚಟ್ಪ ನತ್ತೇನೆ ಹೈ ಆ ಮಿನಾ ಖುಲ್ಯವ್ರಗ ನಂಗ ಕಕ್ಕಡೋಡಿ ಬನಿನ
0: ನುಂಗಾಯ್ ಕೇದ್ರೇದ ಸ್ವಾಯ್ದ ವಾಕೋಯ್ ಶುರಕ ನುಕೋ
3: ಏಯ್ ಮಂಗ ಕಪ್ಪ ಹೈಬಶೇ ಅಪಂಬ ಅಮುಕ್ ಚಿಂಗ್ಲಕ್ಪಗಿ ವಾ ಲೈತ್ರ ಬನಿನ ಹೈ ನಂಗು ನಮಾಯಿಬಿ ಅಮುಗ ಕಾಯ್ನ ಬಂಗಂಲದ್ರೋ ಅಶೂಮ್ದ ದಿ ನಮಾನ ನಂಗು ಕೊಯ್ಥೇ ಜಿ ಹೌನಿನ ಹೈ
0: ಕನಾನೋನೆ ಮಶಿವ ಅಥೋಕ್ನ ಫರಕ್ ತಾಕ್ರೇದ ಕರಿನು ಮಾನ ಬೇಬೇ ತೌರಿವ ಶಿವ ಮಕೋಯ್ ಗುಂಬ ಶಿಗ ಮಾನರುವ ಕನಪೋನತ್ತೆ ನಾಕೋಂಗಸೆ ಥೋಕ್ ಮೆನ್ಸಿಲ್ಲಗೆ ಮಶಿದೆ
3: ಮಾಗಿ ಅನಿಂಬ ಠುಗಾಯ್ನನಬ ಹೊನ್ನವನಿ ಕಯಾದ ಮಂಗ ಕಣ್ಕ್ರಬ ಅಂಗಾಂಗೋನೆ ಮಶಿಬ ಇಬ್ರಾಹಿಂಗಿ ಮಚಾನಿ ಹಾಯ್ಬದ ಚಪ್ ಹೆಚ್ಚಾಯ್ನೆ ಕರಿಯೇ ಮಾನ ಎಂಗೋಂದ ಹಾಯ್ಬದು
0: ಮಧುಗಿದ ಮಕ್ಸಿಂಗ್ನ ಬೀರುಗನು ಇಪಾ ಇಬುಂಗೋಗಿ ಅಪಾಂಬ ಮಸಾಯಿಗೆ ಶೋ ಅಪಾಂಬನಿ
3: ಯಾರೋ ಸೈತಾನ್ ಐಗಿ ಹೊನ್ನ ಬಪ್ಪುಂಬ ಅರೆಯಂಬ ತಾರನೆ ಇಬ್ರಾಹಿಂನ ಮಚಾ ಇಸ್ಮಾಯಿಲ್ ಅಸೆ ಸುಂಗ್ಸೋಯ್ ಸೋಯ್ದ ನಮ್ಮ ಕಕ್ರಗನಿ ಐನ ಮಕ್ಕಳಿಗೆ ಅನಿಂಬಸೆ ಠುಗಾಯ್ ಬಂಗಂದ್ರೆ ಮೈ ಕಿವ ತಾರವರ ಸೈತಾನ ಕೊಯಿಸಿ ಕಯಾಡ ಶೋನ್ ಕ್ರಬನೋನ ಐಶ್ ಯಾ ಪಾ ಮಚಾಶ ಮಿನಾಯ ಉಕ್ರೇನ
0: ಇಪಾಯ್ ಬುಂಗೋ ಇಪಾನನ ಚಾಬ ಕುರ್ಬಾನ್ ತೌಬ ಮತಂದ ಅಕೀಬ ಅಮದಿ ಸೈನಾ ಖೋಲ್ ಫೌದಬ ಮಪುಯ್ ಬುಂಗೋನ ಕುಬಿಶನ ಹೌಜಿಕ್ ನಸಾಗಿ ಇಮಿತ್ ಇಮಾಯ್ ಫೀನ ಕುಪ್ಸಿನ್ ಬಿರು ಕರಿಗುಂಬದ ನಸಾನ ಪಾಂಗದಬ ಓಯ್ರಮ್ದುನ ಖೋಂ ಖುತ್ ಲೆಂಗ್ಲಕ್ಪ ಸುಯ ಅದುನ ಅದುನ ಇಪಾಗಿ ಥಬಕ್ತ ಅಕಾಯ್ಬ ಓಯ್ಗನಿ ಮದು ಥೋಕ್ತನಬ ಥಬಕ್ ಹೌದ್ರಿಂಗೈ ನಸಾಗಿ ಖುತ್ ಅನಿ ಖೋಂ ಅನಿ ಸೇತ್ ನ ಥೌಡಿ ನ ಕಿಶಿನ್ ಬೇವ ಗೋಪೋಪ್ಪ
1: ಇಶಾಗಿ ಅಪಾಂಬದುಮಕ್ ಇಪಾನ ಪಾಂಗ್ಥೋಕನಿ ಕದಾಯ್ ಇಪಾಗಿ ಬುಮೋ ಇಶಾ ಕೋಹಲ್ಲಹನ್ ಓಯ್ರಿಬ ಸ್ಮೈಲ್ ಹಿಪ್ ಥರೋ ಇಪಾನ ನಮಾಯ್ ನಮಿತ್ ಫೀನ ಕಿಶಿಲ್ಲ ನ ಖೋಂ ತಿಂಗ್ ಥೋಪ್ಲೋ ಕದಾಯ್ ಇಪಾನ ಥೌಡಿ ಯಶಿನ ಸೇತ್ ನ ಕಿಶಿಲ್ಲಗೆ
0: ಪಂಥೋ ಪೋಪ್ಪ
1: ನಕುಟ್ ಅನಿ ಕದಾಯ್ ಓ ಇಶಾಗಿ ತನೌರವ ಖುಜೇಂಗ್ ಅನೀಶಿದ ಇಪಾನ ಕಲ್ಲವ ಥೌಳಿಯೇಶಿನ ಕಿರಿರವಲೆ ಪಾಗಿ ಸ್ಮೈಲ್
0: ಪಂಥೋ ಪೋಪ್ಪ
1: ಹೌಜಿಕ್ತಿ ಲಬುಂಗ್ನಿಂದ ಮಪು ಮಾಬು ನಿಂಗ್ಲಿಶಿ ಇಪಾ ಕುರುಬಾಂಗಿ ಥೌ ಪಾಂಗ್ಥೋಕ್ಲಗೆ ಎಲ್ಲ ಹೋಗ್ಬಳ್ ಅಂಗಕ್ಪನೆ ಇಬ್ರಾಹಿಂಗಿ ಥೌರವ ಥಾಂಗಸೆ ಸ್ಮೈಲ್ಗೆ ಥೋಟ್ಲವ ಮಂಗಕ್ ಅಸಿದದಿ ಥೋಟ್ಲವ ಲಸಿಂಗ್ ಮಫೋಲ್ನ ಥೇಂಗ್ಮಗುಮ್ನ ಥೋ ನತಿ ಮಶಿಬ ಹೋಯ್ತೋಕ್ಕ ಯಾವರನೆ ಕರಿನು ಕರಿನು ತೋರಿಬ ಮತ ಮಶಿಬ ತಾರಿಬ ಖೊಂಜಿಯಲ್ಲ ಸಿನ ಕರಿನ ಹಾಯ್ ಹಾಯ್ ಇಬ್ರಾಹಿಂ ನಾಯ್ ಖೋ ನಚಾಗಿ ಮಂಗಕ್ ಥಾಂಗ್ ಥಾರುರರು ನಹಾಕ್ ನಮಂಗ ಊಕಿ ಬದುಮಕ್ ಥಬಕ್ ಕೋಯ್ನ ಪಾಂಗ್ ಥೋಕ್ಲೆ ನಚಾಗಿ ಹಕ್ಚಾಂಗ್ ಶೋಕ್ತನವ ಐನ ಇಸ್ಮಾಯಿಲ್ ಗೆ ಮಂಗಕ್ ಥಾಂಗ್ ಚಂಗಂದವನಿ ನಹಾಕಿ ನಿಂಬ ಥೌಬ ತೈಬಂಗ್ ಮಪು ಐಗಿ ಹುಕುಂ ಸಿಂಗ್ನಬ ಲೈತನ ಪಾಂಥೋಕ್ನಬ ಹೊಟ್ನಬ ಮಶಿಗಿದಮಕ್ ಐಹಾಕ್ ಪೇಲಿ ಔಜಿಕ್ತಿ ನಚಾಯಿಮು ಇಸ್ಮಾಯಿಲ್ ಗಿ ಮಹುತ್ತ ವಾಯ್ದಗಿ ಚೌಬ ಕುರ್ಬಾನ್ ಅಮಗಿದಮಕ್ತ ಐನ ನಂಗೋಂಡ ದುಂಬ ಯಾವ ಲಾಭ ಅಮ ಪೀರಗನಿ ತು ನಮಾಂಗ ಲೈರಿಬದು ಎಂಗು ತಾಂಗ್ನ ಫಂಗಜಬ ನಚಾನ ಪಾಫಾವ ಮಿಯೋಯ್ಬ ಖುನಾಗಿ ಯಾಯ್ ಫನಬದಿ ಹಾಯ್ರಬದಿ ಕಥೋಪ್ಪಂಗಮ್ಮ ನಹಾಕು ಐನ ಮತಂ ಪುಂಬದ ಗಾಕ್ಪಿ ಶೇನ್ಬಿಗನಿ ತಾರಿವರ ಇಬ್ರಾಹಿಂ ಮಪೂನ ಚಾನ್ಬಿಬ ಇಬ್ರಾಹಿಂ ಮಾಗಿ ಸದಾನವ್ದ ಥವಾನ್ ಮಿಶಾಕುಂ ಯಾಂಶನು ಮಾಲೆಯಂ ಸಿಂಥುಂಗ್ನ ಲೈಶನು ಅದುಗ ಇಬ್ರಾಹಿಂಬುನ ಮಪೂಗೆ ಅಫಬ ಪೌತಾಕ್ ಆಗ್ನ ಚಟ್ಪ ಕೊದಿಂಗ್ ಚಾನ್ಬಿಬ ಅಂಬ ಓಯು ಹಾಯ್ನ ಥೌಜಾನ್ಬಿ ಖ್ರೇನೆ ತೌಡಿಸಿ ಮಶಿನ ಸುಲೋಯ್ದೆ ಇಬ್ರಾಹಿಂಬು ಅಲ್ಲಾಗಿ ಮರುಪಿ ಇಬ್ರಾಹಿಂ ಖಾಲಿಲ್ ಉಲ್ ಹಾಯ್ನ ಕಂಗನ್ ಅದುಗ ಇಸ್ಮಾಯಿಲ್ ಬುನ ಸ್ಮೈಲ್ ಜಬಿ ಉಲ್ ಹಾಯ್ನ ಕೌನಕ್ರೆ ಆಮೇನ್.

ಖೈದಾನ ಖನ್ಬಿರಕ್ಲಿಬ್ಬ ಇಸೈ ಅತ್ಯಾಗಿ ಮಿನೋಕ್ ಫಮಸಿದಗಿನಿ ಸೈಸಕ್ಲಿಬಿ ತಖೆಲಂಬ ಮಂದಾಕಿನಿ ಸೈರೆಂಗ್ಬ ಕೆ ಎಚ್ ಎಚ್ ಕಿಶೋರ್ ಕುಮಾರ್ ಸೈರಾಂಗ್ಬ ಜಿ ಸೂರ್ಚಂದ್ರ.

0: ಖದೋಲ್ ತಮ್ಜಕ್ರಿ ಬಯಸೆ ಸಿಗಲೋಯ್ನ ತಾಂಕಕ್ಸಿದ ಗುಡ್ ಈವ್ನಿಂಗ್ ಮಣಿಪುರ್ ಲೈಫ್ ಆನ್ ಇನ್ ಮಣಿಪುರ್ ಫಿಲ್ಮ್ ಇಸೈ ಲಾಂಥೋಕ್ಚಬಲೋಯ್ಜರೆ ಥರಮ್ ಅಸಿಗಿದಮಕ್ ಅಸಿಗಿ ಡ್ಯೂಟಿದ ಲೈಬಿಕಿಬ ಇಂಜಿನಿಯರ್ ಸಿಂಗ್ದಿ ನೈರಾಂಗ್ಬಮ್ ಥಾಜಪುಂಫ ಗಾಂಗೋಮ್ ಜೋಯಿಚಂದ್ರ ಡ್ಯೂಟಿ ರೂಮ್ ಮ್ಯಾನೇಜ್ಮೆಂಟ್ಗೆ ಥೌ ಪುಬಿಕಿಬಿ ಸೆರಾಮ್ ಲಕ್ಷ್ಮಿ ಲೋಯ್ನ ಅದೊಮ್ಗೆ ಫೋನ್ ಕಾಲ್ ಒಕ್ಚಕಿಬಿ ಅದೊಮ್ಗೆ ಅನೌನ್ಸರ್ ಖುಂಡ್ರಾಕ್ಪಮ್ ಆದಿತ್ಯ ದೇವಿನ ಟೆಲಿಫೋನ್ ತೌಬಿರಕ್ತು ಥರಮ್ ಸರು ಯಾಬಿಕಿಬ ಅಮದಿ ಥರಮ್ ಅಸಿಬು ಲೋಯ್ಬ ಫಾವ್ಬ ತಾಬಿಕಿಬ ಪುಂನಮಕ್ಬು ಅಮುಕ ಹನ್ನ ಥಾಗಚರಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾಂಗಿ ಪುಂ ಮಾಪನ್ ತಾರೆ ಮಣಿಪುರಿದ ಪಾವ್ ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ನಿಂಥೋ ಖೋಂಗ್ಜಮ್ ಸುನಿನ ಪಾವ್ ಪಜರಿ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ಗ ದೋನಮ್ ಮಂತ್ರಾಲಯಗೆ ಜಾಯಿಂಟ್ ಸೆಕ್ರೆಟರಿ ಡಾಕ್ಟರ್ ಬಿಪುಲ್ ಅಗರ್ವಾಲ್ಗ ಅಸಿ ಮುಖ್ಯಮಂತ್ರಿಗೆ ಸೆಕ್ರೆಟರಿ ಉನಕ್ರೆ ಸೋಷಿಯಲ್ ಮೀಡಿಯಾದ ಥಗಟ್ಪಗಾರುಲಮದ ಹಾಯ್ ರಾಜ್ಯದ ಹೌಜಿ ಹೌಜಿ ಪಾಯ್ಕಲಿಬ ಮರುವೊಯ್ಬ ಸಾಕು ಥೊರಾಂಗಿ ಪ್ರೊಜೆಕ್ಟ್ ಅಮಸುಂಗ್ ಸ್ಕೀಮ್ಸಿಂಗಿ ಮತಾಂಗ್ದ ಮಪುಂಗ್ ಫಾನ ಖನಕಿ ದೊನ ಮಂತ್ರಾಲಯನ ರಾಜ್ಯ ಅಸಿಗೆ ಸೇಲ್ ತುಂಗಿ ಪಿಬಂ ಫಗಟನಬ ಪಿಬ ಯಾಬ ತೆಂಗ್ಬಾಂಗ್ ಪಿಬದ ಮರುವೊಯ್ಬ ಥೌಕ್ದಾಂಗ್ ಲೌಗನಿ ಹಾಯ್ರಿ ರಾಜ್ಯ ಸರ್ಕಾರನ ರಾಜ್ಯ ಅಸಿಗೆ ಮಿಯಾಮ್ಗೆ ಅಮಸುಂಗ್ ಸಾಕು ಥೊರಾಂಗಿ ಲಮ್ಸಿಂಗ್ದ ಕುಮಾಂಗ್ ಯಾಂಗ್ನ ಚಂಗ್ಸಿನ್ನಬ ಲೇಪ ಲೈತನ ಹೊನರಿ ಅಮರೋಮ್ದ ಮುಖ್ಯಮಂತ್ರಿ ಯುನಾಮ್ ಖೆಮ್ಸಾನ್ಗ ಇಂಫಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಡೈರೆಕ್ಟರ್ ಚೆಪ್ಪೆಮಿ ಕೈಸಿಂಗ್ನ ಲುಚಿಂಗ್ಬ ಮಿಹುತ್ ಕಾಂಗ್ಬು ಅಮಗ ಉನದುನ ರಾಜ್ಯ ಅಸಿದ ಕಾರ್ಗೋಗಿ ಥಬಕ್ ಥೌರಂಸಿಂಗ್ದ ಲೈರಿಬ ವಾಫಂಸಿಂಗ್ಗೆ ಮತಾಂಗ ಕುಪ್ನ ಖನಕ್ರೆ ಏರ್ಪೋರ್ಟ್ಗೆ ಮೈಕೈದಗಿ ಮುಖ್ಯಮಂತ್ರಿನ ಥಂಗಲಕ್ಕಿಬ ವಾಫಂಸಿಂಗ್ ಹಕ್ಷಿನ್ನ ಲೌಬಗ ಲೋಯ್ನ ಪೋಚೈ ಪುಥೌ ಪುಚಿನ್ ತೌಬದ ಅಯ್ಯದ ಅಪ್ಪನ್ ಲೈತನಬ ಲೌಕತ್ಪ ಯಾಬ ಖೊಂಗ್ತಾಂಗ್ಸಿಂಗ್ ಅಥುಬ ಮತಂದ ಲೌಕತ್ಕನಿ ಹಾಯ್ಬಗಿ ಥಾಜಬಸು ಪಿರಂಖಿ ಮುಸಲ್ಮಾನ್ ಸಿಂಗಿ ಸೇಂಗ್ಲಬ ಕುಮೈ ಇದುಲ್ ಜುಹಾ ಹಯೇಂಗ್ ಪಾಂಗ್ತೊಕ್ಲಗನಿ ನುಮಿದ ಅಸಿಗ ಮರಿ ಲೈನ್ಯನ ರಾಜ್ಯಪಾಲ್ ಅಜಯ್ ಕುಮಾರ್ ಭಲಾನ ಪಿಬ ಪಾವಚೆಲ್ ಅಮದ ಹಾಯ್ ಸೇಂಗ್ಲಬ ಕುಮೈ ಅಸಿನ ಮಚಿನ್ ಮನಾ ಒಯ್ಬಗಿ ಮರಿ ಹೇನ ಚಚಿಲ್ಹಂದು ನುಂಶಿ ಚಾನಬ ಹೆಂಗದಹನ್ಬ ಅಮಸುಂಗ್ ಅಮತ ಒಯ್ನ ಹೊತ್ನಮಿನದು ನಿಪುಂ ಕುದಿಂಗ್ಮಕ್ಕಿ ಸಾಕೊತ್ನಬ ಲಂಬಿದ ಸಂಸಿನ್ಮಿನರಸಿ ಕುಮೈ ಅಸಿನ ಶಾಂತಿ ನುಂಗಾಯ್ ಯಾಯ್ಫಬ ಅಮಸುಂಗ್ ಹರಾವು ತಯಾಂಬ ಪೊರಪ್ಪ ಒಯ್ರಶನು ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ ಇದುಲ್ ಜುಹಾಲ್ನ ಲಾಗ್ಪದ ರಾಜ್ಯ ಅಸಿಗೆ ಮಿಯಾಮ್ದ ಯಾಯ್ಪ ಪಾವುಜಲ್ ಪಿರಿ ಕುಮೈ ಅಸಿನ ರಾಜ್ಯ ಅಸಿದ ಲೈಮಿನರಿಬ ಕಾಂಗ್ಲೂಪ್ ಕುದಿಮಕ್ ಅಮತ ಒಯ್ನ ನುಂಶಿ ಚಾನನ ಲೈಮಿನದುನ ಅಪುನ್ಬಗಿ ಪಾಂಗಲ್ ಸಾಗತ್ಪ ಒಯ್ರಶನು ಉಪಮುಖ್ಯಮಂತ್ರಿ ಲೋಸಿತ್ ದಿಖೋನ ಹಾಯ್ರಿ ಇದುಲ್ ಜುಹಾ ಕುಮೈ ಅಸಿನ ಕಥೋಪ ಹಾಯ್ಬಸಿನ ಮಿಯೋಬಿಗೆ ಖ್ವಾಯ್ದಿಗೆ ಚಾವು ಗುನ್ನಿ ಹಾಯ್ಬದು ತಾಕ್ಲಿ ಪ್ರೊಫೆಟ್ ಇಬ್ರಾಹಿಂನ ಈಶ್ವರನ ಅಪಾಂಬಗಿ ಮತ್ತುಂಗಿನ ಕಥೋಕಿಬಬು ನಿಂಗ್ಸಿಂಗ್ದುನ ವಿಪುಂ ಕುದಿಮಕ್ನ ಕಥೋಪಗ ಲೋಯ್ನ ಅಮತ ಒಯ್ನ ನುಂಶಿ ಚಾನನ ಲೈಮಿನನಬ ಲಂಬಿ ಚಟ್ಮಿನಸಿ ಎಂಎಲ್ಎ ಥೌನಾವುಜಂ ಬಸಂತ ಕುಮಾರ್ ಶೇಖ್ ನುರುಲ್ ಹುಸೇನ್ನ ಇದುಲ್ ಜುಹಾಗಿ ಯಾಯ್ಪ ಪಾವುಜಲ್ ಪಿರಕ್ಲಿ ಮಣಿಪುರ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿನ ಇದುಲ್ ಜುಹಾಗಿ ಯಾಯ್ಪ ಪಾವುಜಲ್ ಪಿರಿ ಶಿವಸೇನಾ ಮಣಿಪುರ್ ಪ್ರದೇಶ್ನಸು ಕುಮೇ ಅಸಿಗ ಮರಿ ಲೈನ ಯಾಯ್ಪ ಪಾವುಜಲ್ ಪಿರಕ್ಲಿ ಅಸ್ಸಾಂ ರಾಜ್ಯ ವಿಧಾನಸಭಾನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಸ್ಸಾಂ 2026 ಬಿಲ್ ಅಸಿ ಪಾಸ್ ತೌಕ್ರೆ ಬಿಲ್ ಅಸಿನ ಲುಹೋಂಗ್ಬ ಅಮದಿ ಖಾಯ್ನಬಗಿ ಕೇಸ್ ಯಾವ್ನ ತೊಂಗಾನ್ ತೊಂಗಾನ್ಬ ಕೇಸ್ಸಿಂಗ್ ಕಾಂಗ್ಲೂಪ್ಗೆ ಖೆಟ್ನಬ ಲೈತನ ಚಪ್ ಮಾನಬ ಆಯನ್ಗೆ ಒಯ್ಬ ಜನ ಕಾಂಗ್ಲೂಗಿ ಮಖಾದ ವಾಯಲ್ ಬಿಜಾರ್ ಚಟನಬ ವಾಫಂ ಯಾವ್ರಿ ಅಸ್ಸಾಂನ ಬಿಲ್ ಅಸಿ ಪಾಸ್ ತೌಬ ಭಾರತ್ಗೆ ಅಹುಮ್ ಶುಭ ರಾಜ್ಯ ಒಯ್ರಿ ಮಸಿಗಿ ಮಮಾಂಗ್ದ ಉತ್ತರಾಖಂಡ್ ಅಮದಿ ಗುಜರಾತ್ ಬಿಲ್ ಅಸಿ ಪಾಸ್ ತೌದುನ ಜನಬ ಹೌಕ್ರಬನಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಗುಜರಾತ್ಗೆ ಮುಂದ್ರಾ ಸಮುದ್ರ ಖೊಂಗ್ಬಾಂಡ ಎಂಟಿ ಸ್ಮಗ್ಲಿಂಗ್ ಆಪರೇಷನ್ ಚಟಬದ ಕೊಕೇನ್ ಕಿಲೋಗ್ರಾಮ್ ಸಾ ಮತರಾಮಂಗಾರೋಮ್ ಫಗತ್ಲೆ ಹಾಯ್ರಿ ಗಾಕ್ಸೆಲ್ ಮಂತ್ರಾಲಯಗೆ ಪಾವ್ನ ಹಾಯ್ ಎಂಟಿ ಟೆರೋರಿಸಂ ಸ್ಕ್ವಾಡ್ ಅಮಸುಂಗ್ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಪುನ್ಬ ಕಾಂಗ್ಬು ಅಮನ ಥೀಬಹುಂಬಿ ಥಬಕ್ ಚಟಬದ ಯಾಮ್ಲಬ ಕೊಕೇನ್ ಸಿಂಗ್ ಅದು ಫಾಕಿಬನೇ

ಲತಾ ಮಂಗೇಶ್ಕರ್ಗೆ ಖೊಂಜಲ್ದಗಿ ಲಾಂಥೋಕ್ ಚಕ್ರಿಬ ಗೀತ ಸಿಗಲೊಯ್ನನ ತಾಂಕಕ್ಸಿದ ಗೀತ್ ಲಾಂಥೋಕ್ಚಬ ಲೊಯ್ಜರೆ ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾಂಗಿ ಪುಂಗ್ ತರಾಮಖಾಯಿ ತಾರಕ್ಪಗ ಲೊಯ್ನನ ಆಕಾಶವಾಣಿ ಇಂಫಾಲ್ಗೆ ಥರಂ ಪರಿಂಗ್ ಸಂದೋಕ್ಪ ಲೊಯ್ಸಿಂಜನಬಗೆ ಪುಂಗ್ ಫಮ್ದು ಯೋರಕ್ಲೆ ಗಸಿಗೆ ಒಯ್ನದಿ ಥರಂ ತಾಬಿರಿಬಸಿಂಗ್ದಗಿ ಕಾಯ್ನಬಗಿ ಅಥಂಗ್ ನೇಜರಿ ಪಿನಬಿರಸಿ ಜೇ ಹಿಂದ್.